ಅಸುಹೇವರ್ ಭೂಮದಾನ್ ನಿಯೋಲಿ ಕರಂ ಕರೆ ಭವಾಸನ್ ಜಯನ್ ಮಾರಕ್ ಸಂಜಮತ್ ಸಾಧನ್ ನಿಮಕ್ ನಿಮಕರ್ ಶ್ರೀ ಕಟಾವೈ ತೌ ವಿ ಹೋಮ ಮೇಲ್ ನ ಜಾವೈ ಹರ್ ಕೈ ನಾಮ ಸಂಸರ್ ಕಶನಾಯ ನಾನು ಗುರುಮುಖ ನಾಮ ಜಪತ್ ಗತ ಪಾಯ ಮನ್ ಕಾಮನಾ ತೀರ ದೇ ಛುಟೆ ಗರ್ವ ಕುಮಾರ್ ನಾಮನ್ ತಯ ಹುಟೆ ಸೋಚ ಕರೆ ದಿನ ಸರಳ

0: ನಮಸ್ತುಂಗರ್ ನಾಥೆ ನಮಸ್ತುಂಗ್ ಪ್ರಮಾಥೆ
1: ನಮಸ್ತುಂಗ ಗಂಜೆ ನಮಸ್ತುಂಗ ಪಂಜೆ
0: ನಮಸ್ತುಂಗ ಕಾಲೆ ನಮಸ್ತುಂಗ ಪಾಲೆ
1: ನಮೋ ಸರ್ವ ದೇಶೆ ನಮೋ ಸರ್ವೇಶೆ
0: ನಮೋ ರಾಜ ರಾಜೇ ನಮೋ ಸಾಜ ಸಾಜೆ
1: ನಮೋ ಶಾ ಶಾಹೆ ನಮೋ ಮಾಹ ಮಾಹೆ
0: ನಮೋ ಗೀತ ಗೀತೆ ನಮೋ ಪ್ರೀತ ಪ್ರೀತೆ
1: ನಮೋ ರೋಗ ರೋಗೆ ನಮೋ ಶೋಕ ಶೋಕೆ
0: ನಮೋ ಸರ್ವ ರೋಗೆ ನಮೋ ಸರ್ವ ಪೋಕೆ
1: ನಮೋ ಸರ್ವ ಜೀತಂ ನಮೋ ಸರ್ಪೀತಂ
0: ನಮೋ ಸರ್ವ ಜ್ಞಾನ ನಮೋ ಪರಮ ತಾನಂ
1: ನಮೋ ಸರ್ವ ಮಂತ್ರ ನಮೋ ಸರ್ವ ಯಂತ್ರ
0: ನಮೋ ಸರ್ವ ದೃಶ್ಯ ನಮೋ ಸರ್ವ ಕೃಷ್ಣ
1: ನಮೋ ಸರ್ವ ರಂಗೆ ತ್ರಿಭಂಗಿ ಅನಂಗೆ
0: ನಮೋ ಜೀವ ಜೀವಂ ನಮೋ ಬೀಜ ಬೀಜೆ
1: ಅಖಿಜೆ ಅಪಿಜೆ ಸಮಸ್ತಂ ಪ್ರಸೀಜೆ
0: ಕೃಪಾಲಂ ಸ್ವರೂಪೆ ಗುಕರ್ಮಂ ಪ್ರಣಾಸಿ
1: ಸದಾ ಸರ್ವದಾ ಅರ್ಧ ಸಿದ್ಧಂ ನಿವಾಸಿ
0: ಪ್ರಶಂ ತ್ವಯ ಪ್ರಸಾದ ಅನ್ಮೃತ ಕರ್ಮೆ ಅನ್ಮೃತ ತರ್ಮೆ
1: ಅಖಲ ಯೋಗೆ ಅಚಲ ಭೋಗೆ
0: ಅಚಲ ರಾಜೆ ಅಟಲ ಸಾಚೆ
1: ಅಖಲ ತರ್ಮ ಅಲಖ ಕರ್ಮಂ
0: ಸರ್ವಂ ದಾತಾ ಸರ್ವಂ ಜ್ಞಾತಾ
1: ಸರ್ವಂ ಪಾನೆ ಸರ್ವಂ ಮಾನೆ
0: ಸರ್ವಂ ಪ್ರಾಣಂ ಸರ್ವಂ ತ್ರಾಣಂ
1: ಸರ್ವಂ ಭೂತಾ ಸರ್ವಂ ಜೂತಾ
0: ಸರ್ವಂ ದೇವಂ ಸರ್ವಂ ಪೇವಂ
1: ಸರ್ವಂ ಕಾಲೆ ಸರ್ವಂ ಪಾಲೆ
0: ಅಖಲ ತ್ವಯ ಪ್ರಸಾದ ಆದ ರೂಪ ನಾಥ ಮೂರ್ತ ಜೋ ಅಜೋನ್ ಪುರಖ ಪಾರೆ ಸರ್ವ ಪಾಲಕ ಸರ್ವ ಕಾಲಕ ಸರ್ವ ಕೋಪನ್ ಕಾಲ
1: ರಾಮ
0: ಧಾಮ ನ ಜಾತ ಜಾಕ ರೂಪ ರಂಗ
1: ನರೇಖೋ
0: ನ ಬೇಜಾ ಕ ರೂಪ ರೇಖ ನಾರಾಗ
1: ರಾಮ
0: ಕಾಮ ಬಹೀನ ಪೇಕದ ತಾಮ ಹೂ
1: ನೇಕ
0: ಮೂರ್ತ ನೇಕ ದರ್ಶನ ಕೀನ ರೂಪ ಅನೇಕ ಜಾನೀ ಜಯ ಬೇದ
1: ಆತ್ಮಾತ್ಮ
0: ಜಾತ ಜಾಕರ ಜನ್ಮ ಮರಣ ಬಹೀನ
1: ಚತುರ್ಚಕ
0: ಮಾನಿಯ ಕೇ ಬಿಖೆ ಜಗ ಜಾಪ ಹೀ ಜಯ ಜಾಪ ಪರಮ ರೂಪ ನೀತ ಮೂರ್ತ ಪೂರನ್ ಪುರಖ ಪಾರ ಕಾಲಹೀನ ಕಲಾ ಸುಂಜುಗತ ಕಾಲ ಪುರಖ ದೇಶ ಅಂಗರಾಗ ನ ರಂಗ ಜಾಕೆ ಜಾತ ಪಾತ ನಾಮ ಆಪ ರೂಪ ಮೀಕ ನುಸ್ತ ಏಕ ಪುರಖ ಅವಧೂತ ಅಂಗಹೀನ ಪಂಗನಾಥ ಮೇಘ ಪುರಖ ಪಾರ ಸರ್ವ ಗಂತಾ ಸರ್ವ ಹಂತಾ ಸರ್ವ ತೇ ಅನ್ಪೇಖ ಪರಮ ವೇದ ಪುರಾಣ ಜಾಕೆ ನೇದ ಪಾಖತ ನಿತ್ಯ